ಅಹಂ ನ ಸೋಕಂ ನ ಸಾಖಂ ಪರೇಯಂ ಪವಿತ್ರಂ ಪುನೀತಂ ಗತಾಕಂ ನ ಜಾತಂ ನ ಪಾತಂ ನ ಮಿತ್ರಂ ನ ಮಂತ್ರೇ ನಮೋ ಏಕತಂತ್ರೇ ನಮೋ ಏಕತಂತ್ರೇ ನ ಧರ್ಮಂ ನ ಭರ್ಮಂ ನ ಸರ್ಮಂ ನ ಸಾಕೇ ನ ಭರ್ಮಂ ನ ಚರ್ಮಂ ನ ಕರ್ಮಂ ನ